ಋಷಿಮಂತು ಶಂಖ ಸಿಂಧರು ಕಥಚಿತ್ರರು ಅಕ್ಷಯ ಮಹಾಂತಿ ಓ ಅನುರಾಧ ಶೀರ್ಷಾನಂದ ದಾಸ್ ಕನ್ನನ್ಗೋ ಸಂಗೀತ ನಿರ್ದೇಶನ ಅಕ್ಷಯ ಮಹಾಂತಿ.